0: ರೇಡಿಯೋ ಪುಣೇರಿ ಆವಾಜ್ 107.8 ಎಫ್ಎಂ. ಖುಷ್ ರಹೋ, ಖುಷಿಯಾ ಬಾಟ.
1: ನಮಸ್ಕಾರ, ವೆಲ್ಕಮ್ ಟು ಅವೇಕನಿಂಗ್ ವಿತ್ ಬ್ರಹ್ಮ ಕುಮಾರೀಸ್. ವೆಲ್ಕಮ್ ಸಿಸ್ಟರ್.
2: ಓಂ ಶಾಂತಿ.
1: ಓಂ ಶಾಂತಿ ಅಂಡ್ ವೆಲ್ಕಮ್ ಟು ಬೀಯಿಂಗ್ ಶಕ್ತಿ.
2: ಥ್ಯಾಂಕ್ ಯು ಸೋ ಮಚ್.
1: ಆಜ್ ಫಿರ್ ಸೆ ಮೈ ಕುಛ್ ಪಢ್ಕೆ ಸುನಾನಾ ಚಾಹತಾ
2: ಹೂಂ. ಜರೂರ್.
1: ವಿ ಡೂ ನಾಟ್ ಸಿ ದ ವರ್ಲ್ಡ್ ಥ್ರೂ ಅ ವಿಂಡೋ. ವಿ ಡೂ ನಾಟ್ ಸಿ ದ ವರ್ಲ್ಡ್ ಥ್ರೂ ಅ ವಿಂಡೋ ಬಟ್ ಥ್ರೂ ಅ ಮಿರರ್. ಆಯ್ನೇಕದ ಎವ್ರಿಥಿಂಗ್ ವಿ ಡಿಸರ್ನ್ ಇಸ್ ಕಂಪ್ಯಾರಿಟಿವ್ಲಿ ಹೆಲ್ಡ್ ಟು ದ ವಿಷನ್ ವಿತ್ ವಿಚ್ ವಿ ಸೀ ಆರ್ ಸೆಲ್ಸ್.
2: ಲುಕ್ ಅಟ್ ದ ಲೈನ್, ವಿ ಡೂ ನಾಟ್ ಸಿ ದ ವರ್ಲ್ಡ್ ಥ್ರೂ ದ ವಿಂಡೋ, ವಿ ಸೀ ದ ವರ್ಲ್ಡ್ ಥ್ರೂ ಅ ಮಿರರ್. ದುನಿಯಾ ಕೋ ಹಮೆ ಖಿಡ್ಕಿ ಕೆ ಥ್ರೂ ನೈ, ಏಕ್ ಆಯ್ನೆ ಕೆ ಥ್ರೂ ದೇಖ್ ರಹೆ ಹೈ. ದುನಿಯಾ ಕೋ ಅಗರ್ ಹಮೆ ಖಿಡ್ಕಿ ಕೆ ಥ್ರೂ ದೇಖ್ತೆ, ಖಿಡ್ಕಿ ಕೆ ಥ್ರೂ ತೋ ಜೋ ಚೀಜ್ ಜೈಸಿ ಹೈ ವೈಸಿ ದಿಖಾಯಿ ದೇತಿ ಹೈ.
1: ಸೋ ಡಿಟ್ಯಾಚ್ ಹೋಕೆ ದೇಖ್ತೆ ಹೈ.
2: ಜೋ ಚೀಜ್ ಜೈಸಿ ಹೈ ವೈಸಿ ದಿಖಾಯಿ ದೇಗಿ ಥ್ರೂ ಅ ವಿಂಡೋ. ಬಟ್ ಇನ್ ದ ಮಿರರ್ ವಟ್ ಡು ಐ ಸಿ? ಆಯ್ನೆ ಮೇ ವಟ್ ಡು ಐ ಸಿ? ನೋ, ಆಯ್ನೆ